ರಂಧ್ರ ಇದನ್ನಮ ಮಹಾ ಓಂ ಗಣನಾಂತ್ವಾ ಗಣಪತಿಗೂ ಹವಾಮಯ ಪ್ರೇಣಾಂತ್ವಾ ಪ್ರೇವತಿಗೂ ಹವಾಮಯ ಬಸು ಆಹಮದಾನಿ ಗರ್ವಧಮಾ ತ್ವಮಸಿ ಗರ್ವಧಂ ಸ್ವಾಹಾ ಓಂ ಬಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನ ಕುರುಮಯ ದೇವ ಸರ್ವಕಾರ್ಯೇಷು ಸರ್ವದಾ ಸ್ವಾಹಾ ಹರಿ ಓಂ ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತೆ ಸ್ವಾಹಾ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಸ್ವಾಹಾ ಓಂ ಶ್ರೀಮನ್ ಮಹಾಗಣಾಧಿಪತಯ ನಮಃ ಸ್ವಾಹಾ ವಾಣೀ ಹಿರಣ್ಯಗರ್ಭಾಭ್ಯಂ ನಮಃ ಸ್ವಾಹಾ ಉಮಾ ಮಹೇಶ್ವರಾಭ್ಯಂ ನಮಃ ಸ್ವಾಹಾ ಸಚೀ ಪುರಂದರಾಭ್ಯಂ ನಮಃ ಸ್ವಾಹಾ ಲಕ್ಷ್ಮೀನಾರಾಯಣಾಭ್ಯಂ ನಮಃ